0: ಶ್ರೀಗಣು ವಿಶ್ವಮಂತಯು ಚೈತನ್ಯಮಯ ವೆಲಗುಚುಂಡು ವಿಶ್ವಮಂತಯು ಚೈತನ್ಯಮಯ ವೆಲಗುಚುಂಡು.
1: ಇನ್ ದಿಸ್ ಅಪ್ಯಾರೆಂಟ್ ವರ್ಲ್ಡ್ ದಟ್ ವಿ ಸೀ there lies behind the latent immanent awareness that is the atmic principle. Just like we find the thread that passes through the precious gems making a chain, we find the principle.